ಕಣೇ ವೀಣ ಸೋಪಡೆ ಕಣಸೇಲಾಗಲಿ ಘನದಾಟೆ ಕಾಯಕರೀಲ ಗೋಮಟೆ ಓಸ ನಗರ ನಾತರಿ ಸರೋವರ ಅಟಲೆ ರಾಣಿ.

ತಿರುಪಿ ಸರಳ ತಿರುಪಿ ತಲವ ತರಕಿದ್ದು ಸಾಮಂದಿ ಬೇಗತ್ತು ಬಾಡುವ ಆವಾಗ ತಡವ ಭರದ ಗೋಡವ ಉಸಾಮಂದಿ ಕಾಜಳ ಚಾಖಾಣಿ ಬಾಣಿ ಬಾಫಾ ಬಾಫಾ ಹೋಗುದ ಬಾಫಾ ಬಾಫಾ ಹೋ